ಆಕಾಶವಾಣಿ ಕೋಲ್ಕತಾ ಪೂನ್ಶಾಯ್ ಮೊಡಗೆಲ್ ತುರುಯ್ ಗೆಟುಡ್ ತುರುಯ್ ಮಿಟಾರಿಯ ಗೀತಾಂಜಲಿ ಉಚ್ಚನ್ ತಾಲ್ಮಾಖನ್ ಎಹೆನ ಸಾಂತಾಳಿ ಆಖಡಾ ᱛᱮᱦᱮᱧᱟᱜ ᱥᱟᱱᱛᱟᱲᱤ ᱟᱠᱷᱲᱟ ᱫᱚ ᱮᱛᱚᱦᱚᱵᱚᱜ ᱠᱟᱱᱟ ᱟᱱᱱᱟᱨᱟᱱᱤ ᱦᱮᱢᱵᱨᱚᱢᱟ ᱥᱟᱶᱛᱮᱱ ᱠᱚᱣᱟᱜ ᱫᱚᱝ ᱥᱮᱨᱮᱧ ᱟᱛᱮᱫ